0: क्या था टॉप स्टोरी
1: कपिल चंद्रसेन के मरण परीक्षण आरंभ ಶ್ರೀಲಂಕನ್ ಗುವನ್ ಸಮಾಗಮೆ ಹಿಟಪು ಪ್ರಧಾನ ವಿಧಾಯಕ ನಿಲಧಾರಿ ಕಪಿಲ ಚಂದ್ರಸೇನಗೆ ಮರಣಯ ಸಂಬಂಧಿನ ಮರಣ ಪರೀಕ್ಷೆ ಮೇವನ ವಿಟ ಆರಂಭ ವೀತಿಬೆನವ ಈ ವೈದ್ಯ ಮಂಡಲಕ್ಕೆ ಇದ್ರಿಯೇತಿ ಕೊಲಂಬಕುಟ್ಟು ಮಹಸ್ರಾತ್ ಪಸನ್ ಅಮರಸೇನ ಪೊಲೀಸಿಟಿಯ ನಿಯೋಗ ಕಲೆ ಪಾಶಾತ್ ಮರಣ ಪರೀಕ್ಷೆ ಸಿದುಕರ ಎಂಬ ವಾರ್ತಾವ ಅಧಿಕರಣಿಯ ತಿರಿಪತ್ಕರ ಲೆಸಾಯಿ ಲಬನ ಮೇಮಸ ದುಲಸ್ವನದ ಮರಣ ಪರೀಕ್ಷೆ ಸಾಕ್ಷಿ ಕೆಂದವೀಮಟದ ನಿಯೋಗ ಕಲೆ ಮಹಸ್ರಾತ್ ಪರ್ಯ ಕಪಿಲ ಚಂದ್ರಸೇನಗೆ ಮೃತ ಶರೀರ ಹೋಗೆ ಬಿರಿದಗೆ ಬೆಡಿಮಹಲ್ ಸಹೋದರಿಯಟ್ ಭಾರತಿನ ಲೆಸಟಿಯ ನಿಯೋಗ ಕಲಾ ಪಶುಮೂತ್ರ ಶರೀರ ಕೊಲಂಬ ಅಧಿಕರಣ ವೈದ್ಯ ನಿಲಧಾರಿಯಾವೆತ ಯೋಮ ಕಿರಿಮಟಾಯಿ ಪೊಲೀಸಿಯ ಪೀವರ ಕರು ಲಭುವೆ 2013 ವಸರೇ ಆಬಾಸ್ ಗ್ವಾನ್ಯಾನ ಮಿಲದಿ ಗನಿಮೇ ಪ್ರಸಂಪಾದನ ಕಮಿಟಿಯ ಸಭಾಪತಿ ಲೆಸ ಅಮೆರಿಕಾನು ಡಾಲರ್ ಮಿಲಿಯನ ದೇಗಕ ಅಲ್ಲಸ್ ಮುದಲಾಕ್ ಲಪಾಕತ್ ಪವಕಿನ ಸಿದ್ಧಿಯಕಟ ಅದಾಲವ ಶ್ರೀಲಂಕನ್ ಗ್ವಾನ್ ಸಮಾಗಮೇ ಇವಕಟ ಹಿಟಪು ಪ್ರಧಾನ ವಿಧಾಯಕ ನಿಲಧಾರಿ ಕಪಿಲ ಚಂದ್ರಸೇನಟ ಎರಿವ ನಡು ಪವರಾ ತಿಬುನಾ ಈ ಅಲ್ಲಸು ದೂಷಣ ಚೋದನ ವಿಮರ್ಶನ ಕಮಿಷನ್ ಸಭಾ ವಿಸಿ ಸೇತ ಪ್ರಧಾನ ಪುವತ್ ಮಧ್ಯಾಹ್ನ 12ಟ ಬಲಾಪುರತ್ತು ವನ್ನ
0: Theater, top story.
2: Anuwatai Dashamadekhen, Anuwatai Dashamah.